0: ಟೀಚರ್ ಜಮೀಂದಾ, ಹೌ ಡು ಯು ಡೂ?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡೂ?
0: ಹಲೋ ಮಿಸ್ಟರ್ ಜಮೀಂದಾರ್, ಹೌ ಡು ಯು ಡೂ?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡೂ?